0: அவரிடமிருந்து இன்றைக்கு செந்தில் பாலாஜிக்கு நெருக்கமான கார்த்தி போன்றவர்கள் மீது இன்றைக்கு தொடர்ந்து அந்த அம்பு பாய்ந்து கொண்டிருக்கிறது என்று சொன்னால், அதற்கு காரணம் விஜய் கரூருக்கு போவதற்கு முன்னால் செந்தில் பாலாஜியை கைது செய்துவிட்டு செல்ல வேண்டும் என்கின்ற அவர் போட்ட ஒரு சபதமாக இருக்கலாம் என்றுதான் இன்றைக்கு என்ன தோன்றுகிறது. எனவே குதிரை பேரம் இங்கே எதுவுமே இருப்பதற்கான அடையாளமே கிடையாது.
1: Let's shift focus now to the shocking case of the daycare horror in which toddlers were being physically abused at a daycare facility. The Home Minister of Karnataka has spoken out on this, and two arrests have also been made. Let's take you through all the latest developments there. This is in the Cap Gemini campus in Bengaluru, and a big NDTV impact in this daycare horror case. Police arrested two caretakers, Manjula and Vijay Lakshmi. The court remanded the accused to 14 days of judicial custody and have claimed to have found substantial evidence against these caretakers. Investigators are examining the role of the daycare management, while the role of the multinational Cap Gemini is also under scrutiny. That how is this happening on their own campus, where this daycare facility was, where these children were being physically abused. Now, the videos showing the incidents have gone viral, with the accused allegedly locking these crying toddlers inside a bathroom, even forcing them into a washing machine drum to silence them. Now, Karnataka Minister Priyank Kharge has also taken a tough stand on the daycare case, asserting a zero tolerance approach and also seeking a written explanation from Cap Gemini, saying they are a multinational. They also are to follow certain SOPs.
2: ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೇ ಪಾಲಿಸಿ ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು, ಹೇಗೆ ಕ್ರೀಷಸ್ ನಡೆಸ್ಬೇಕು, ಯಾವ ರೀತಿ ನರ್ಸರಿಗಳು ನಡೆಸ್ಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸ್ಬೇಕು. ನಿಮ್ಮ ಇದರಲ್ಲಿ ಎಸ್ ಒ ಪಿಸು ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಷನ್ ಮಾಡಬೇಕಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಏನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರ ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಅದು ಮಾಡಬಾರ್ದು. ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳು ಇರ್ತಾರೆ, ಅಥವಾ 10 ವರ್ಷಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ನೀವು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇಡೀ ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೀಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ.
3: One is the government that has its laws and policies and does not carry out required monitoring and supervision. The other is Cap Gemini is saying that we have outsourced, so please don't hold us accountable. I mean, that is very scary. It is within the premises of Cap Gemini and they have outsourced it. So I'm sure they must have a set of rules and regulations that must be followed even by the outsourced agency. How is it that there has been no supervision at all? How is it that a global tech company that has CCTV cameras on every floor and every room did not ask for something like this in the child care center?
1: All right, it's an absolutely shocking story of the daycare horror there in Bengaluru. NDTV will continue to track all those developments. For the moment, slipping into a short break. Stay with us.